ಮನಸ್ಸು ಹಾಡಾದೋ ಹೂವರ ಸಂಧು ಸೋತಾಚು ಕೊಳ್ಳತ್ತು ಸೇದಿಯು ಬಂದಾಚು ಕಾವೇರಿ ಕೊಳ್ಳ.